0: ಕಣಪತಿ
1: ಏಕ ದಂತ ವಕ್ರ ತುಂಡ ಹಾಸ್ಯ ಬದನ ಸರಳ ಶುಂಡ ಏಕ ದಂತ ವಕ್ರ ತುಂಡ ಹಾಸ್ಯ ಬದನ ಸರಳ ಶುಂಡ ಪರಶಾಂಕುರ ಕರಿ ಪ್ರಚಂಡ ಪರಶಾಂಕುರ ಕರಿ